0: ಸಿಟ್ಟೆ ಸಾಗದು ಕಾಲಂ
1: ಪರಂಗಟ ಭಯಾರು ಬರಬತೋ ನುಗ್ಗು ನಡೆಸ್ತೇ ನಿಲ್ಲವದು ಪ್ರಾಣ
0: ಗೋಲ್ಡ್ ಚೈನ್ ಸಾಕ್ಷಿಗ ಎಲ್ಲಿ ಗೋಡಿ ಮುದ್ದಲೋ